ಸುವಿಸೇಡಮಗತ್ತುವ ಕ್ರಿಸ್ತುವೆ, ಸುತ್ತ ತಿರುತ್ತುವ ವಸ್ತುವೆ ಸುವಿಸೇಡಮಗತ್ತುವ ಕ್ರಿಸ್ತುವೆ, ಹರಿಸುತ್ತಾನೆ ಕರೆಸಿದ್ದನ್ನೇ ರಕ್ಷಿತ್ತಡಿಮೆಗೊಳ್ಳಿತ್ತೀಯ.

0: ಹಾವನ್ನಾ ಈಯನ್ನ ಹೂನ ಹೂವನ್ನ ಏನ ಏಯನ್ನ ಅಯ್ಯನ್ನ
1: ಅಯ್ಯನ್ನ
0: ಓನ
1: ಓನ
0: ಓವನ್ನ
1: ಓವನ್ನ
0: ಅವ್ವನ್ನ
1: ಅವ್ವನ್ನ
0: ಅಕ್ಕನ
1: ಅಕ್ಕನ
0: ಕಚಟ ತಪರ
1: ಕಚಟ ತಪರ
0: ಬಲ್ಲಿನ ಮಾಂ
1: ಬಲ್ಲಿನ ಮಾಂ
0: ಜ್ಞಾನ ನಮನ
1: ಜ್ಞಾನ ನಮನ
0: ಮೆಲ್ಲಿನ ಮಾಂ
1: ಮೆಲ್ಲಿನ ಮಾಂ
0: ಜರಲ ವಳಲ
1: ಜರಲ ವಳಲ
0: ಇಡೆಯಿನ ಮಾಂ
1: ಇಡೆಯಿನ ಮಾಂ.